0: ಪ್ರಭಾತ ಟಾಪ್ ಸ್ಟೋರಿ.
1: ವಿಶ್ವವಿದ್ಯಾಲಯ ಆಚಾರವರುಣ್ಗೆ ತೀರನೇ ದಡಿವಣ ಲಕ್ಕುಣು. ವಿಶ್ವವಿದ್ಯಾಲಯ ಆಚಾರವರುಣ್ಗೆ ಗೆಟಲು ಸದಾ ವಿಸಂದುಮ ಕದಲ ಬಾಣು ದುರ್ಹೋದ್ ವೃತ್ತಿಯ ಕ್ರಿಯಾಮಾರ್ಗೆ ದಡಿಕರಣಬ ವಿಶ್ವವಿದ್ಯಾಲಯ ಆಚಾರವರುಣ್ಗೆ ಸಮಿತಿ ಸಮ್ಮೇಳನೆ ಪವಸನಪ. ಈ ಲೇಖಂ ಚಾರುದ ತಿಲಂಗ ಸಿಂಗ ಪಸ್ವಿ ಆಚಾರವರುಂಗೆ ಹಿಂಗೆ ಅತಲು ಗೆಟಲು ರಸಕ್ ಮೇವನ ವಿಟ ಪೆನನಗಿ ಅತಿ ಬಬಾಯ್
2: ದಂಡ ಪದ್ಧತಿ ಸಿಕ್ಕಿ ಯುತು ಆಚಾರ್ಯರ ಸಂಖ್ಯೆ ಇತಾಮ ಅಡು ಇಗ್ಯಾನ್ನಿ ವಿಶ್ವವಿದ್ಯಾಲಯವಲ್ಲ ಆಚಾರ್ಯರು ದುಲಸ್ದಾಹಕ ವಾಗಿ ಅವಶ್ಯವನ ದಂಡ ಇನ್ನಿ ಪಂದಾಹಕಟ ಸಣ್ಣ ಪ್ರಮಾಣ ಅಧ್ಯಯನ ಕಟ್ಟಿದ್ದು ಸಿಗುತ್ತಾರೆ. ಈ ಅಲ್ಪಿನ್ ಆಚಾರ್ಯರು ಉತ್ತಲತ್ತನೆ ಕತ್ ದಂಡನೆ ಕತ್ ನವತಿಲ್ಲ ತೀಯನ ಬಹು ಶಿಷ್ಟವಲ್ಟ ಅಧ್ಯಾಪನ ತಿಳಿಸುಕಂ ತೀಯನ ಆಚಾರ್ಯರು ಇಂದಿಗಟ ಅತಿಲತ್ತನ ಆಯುಧಂ ಕರಣತಿ ತತ್ವ ಅವಿಲ್ಲ ತೀಯನ ಅವಸಾನ ಕರಪು ಗಮನ ಶಿಷ್ಯಂತ ವಿಶ್ವವಿದ್ಯಾಲಯ ಅತುಲತ್ ವೀಮಟ ಈ ಅವಸ್ಥಾವ ಸಲಸಾ ದೀನ ಸಂದ ವೆಡಪಿಲಿವಲ ಈ ವೆಡಪಿಲಿವಲ ಅಪಿ ಯೋಜನಾ ಕರಲದ್ದ ವಸರಕಟ ವೆಡಿ ಅಬ ಈ ಕಿಸಿಮ ದಯ ಕ್ರಿಯಾತ್ಮಕ ವಿನ್ನತ ಮಟ್ಟಮಕ ದಿಯನಾಯ್
1: ದೆನ್ ವಿ ದಿಸ್ ಪೂರ್ತ ಜೋರ್ದಾನಿ ಅಸ್ರಾಕ್ ಪ್ರದೇಶ ಪೇಟಿ ಅಮೆರಿಕಾನು ಕಂದೋರಕಟ್ಟು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಹಾರ ಕಿರಾಣಿ ವಿಸಿ ನೆಲ್ಲಕರ ತಿಬೆನಪ ಏಸಿಯ ಬೊರತೆಲ್ ನೌಕಾವಲಟು ಪ್ರಹಾರ ಎಲ್ಲ ಕಿರಿಮಿಟ ಪ್ರತಿಚಾರ ಲೆಸಾಯ್ ಇರಾನ್ ಎಲ್ಲಕಲ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಹಾರೇನ್ ಅಮೆರಿಕಾನು ಬೊರತೆಲ್ ನೌಕಾ ಪಹಾಕ್ ವಿನಾಶೂಣ ಪ್ರಹಾರ ಪಿಲಿಬಂಧವ ಅತಹಸ್ತ ಕೊಮೀನ್ ಇರಾನ್ ವಿಪ್ಲವೀ ಆರಕ್ಷಕ ಬಲಕಾಯ ಪವಸುವೆ ಹೋಮು ಸಮುದ್ರ ಸಂಧ್ಯಾ ಸನ್ನೇದಿ ಮೆಮ ಪ್ರಹಾರ ಎಲ್ಲಕಲ ಪಬಾಯ್
0: ಟಾಪ್ ಸ್ಟೋರಿ ಅನುಗ್ರಹ
3: ಸೆನೆಹಸಿನ್ ಸನಸಲ ಸ್ಯಾಮ ಮೋಹತಾಕ್ ಮನ್ರ.

0: ಸಿಯತಾ ಎಫ್ಎಂ ಲೋಕೆ ವಾಟೇಮ ಫೇಮಸ್ ಸುದು ಕೊಚ್ಚಿಗೆ ದವಲ್ ಶೋಯಕ
1: ಯೋಕೆ ಬಲಿಂಗೆನ್ನುವ
2: ಓದಾ ಅದ್ರೇ ಶುದು ಕೊಚ್ಚಿ
1: ಇಟಾಲಿಯಂಗೆನ್ನುವ
3: ಚಾವ್ ಫಸ್ಟ್ ಟೈ ಅಪಿತ್ತ ಹನ್ನ ಸಿಯತ
1: ಎತಕೊಟ ಕೊರಿಯಾ
4: ಸುದು ಕೊಚ್ಚಿ ಮಾನಿ ಹರಾಂಗೆಯೋ
1: ಜಪಾನ್ ರೊಮೇನಿಯಾ
0: ලෝකෙටම එකයි සැනකෙලියක් තමයි සියත හොට් ඇන් ස්පයිසි විත් සුදු කොච්චි
1: සති දවස්වල හවස දෙකට
4: සුදු කොච්චි මරු